ಮಂಗಳವಾರ ರಾತ್ರಿ ಹತಾಯಿ ವಿಸಾಯ ಎಫ್ಎಂ ಶ್ರೀಲಂಕೆಯ ರಿದ್ಮಯ ವಿಶ್ವೇಶ ಸಾರಾ ಲೈವ್ ಎಫ್ಎಂ.